ಎಲ್ಲಾ ಚೇವಕ್ಕೂ ತುಂಗಸ್ಟ್ರೋ ಮೀತಿ ಹುಲ್ಲಮ್ಮಿ ನಾಡಮ್ಮಿ ತಿದ್ದುಶಿ ತಬ್ಬನಿ ಉಲ್ಲಾಂಗುಯು ಕಾಕ್ತಿಯು ಯುಂಗ ಠಾಮೆ ಕಾಕ್ಕ ಕೋ ಸಿ ಬಿ ಸಿ ಯು ಕ್ಯೂಕ್ ತಕ್ತು ನಾಡು ಕಬ್ಬಿಂಗು ತುಷಕ್ಸು ಕೋಟಿ ಯು ತಮಾನೆ ಕರುಣಿ ಉಲ್ಲಮ್ಮಿ ಶೀತ್ ಪಿರಿ ಒನ್ 2026 ಇಂಗಿಹತ್ತಿ ತಿಲ್ಲುಗಿ ತಾಕುವ ಎಪ್ಪನೆಯ ಕಚಿಗಿಯವು ಧಾನ್ಯ ಗಬ್ಬುವ ನಿಪಿರಿಯಕ್ತು ಸುಮರೋ ಮಿಮ್ಮ ತೋವನಿ ಮರು ಅತಾನೋಗುನಿ ಕೌ ಶಾಲುತ್ತು ಪಿವಡ್ಡೇಯುರಗಿನಿಯವು ತುಂಗ ಸುತ್ತಿಯ ಕಟ್ಟಿ ಕೊಡ್ಲಮ್ಮು ಉಂಡಾಟಿಯಬೇಕು